ಪ್ರಾರ್ಥ್ಯತೆ ಪೂನಸ್ಯ ಪೂರ್ಣಮದಾಯ ಪೂರ್ಣಮಹವೇವಶಿಷ್ಯತೆ ಓಂ ಸರ್ವಿಂ ವೈ ಪೂರ್ಣವಂ ಸ್ವಾಹಾಪಾಪಹರಂ ದೇವ್ಯಂ ಗಾಂಗೇಯಂ ನಿರ್ಮಲಂ ಜಲಂ ಆಚಮನಂ